ಮರಿದಾಯಿ ಮನ್ನ ಎದ್ದು ನಾ ದೊಗ ಪಡೆ ತರ್ತಾ ದೊಗ ಮೊಸರು ತರ್ತಾ ಮರಿ ನಾ ದೊಗ.